ಹೆಂದಲ್ ಪಲ್ಯವತ್ ಪ್ರದೇಶಿ ಉತ್ಸವ ಶಾಲಾವಕದಿ ಪೆರೇದ ರಾತ್ರಿ ಪೆವತಿ ಉಪಂದಿನ ಸಾಧ್ಯ ಕತೃತ್ರ ಎಂಬ ಸಾಧ್ಯ ಸಹಭಾಗಿ ವೀಸಿಟಿ ಕುಡೂರು ಶಾನ್ಯನ ಅನ್ವರ್ಥ ನಾಮೆ ನದಿನ ಪುದ್ಗಲೇಕು ಇಲಾಖಕರ ತಮಿಳ್ನಾದ ವೆಡಿಲ್ಲಾಕ್ ಹೋಗಿ ಗೋಲೆ ಆಯ್ಕೆಯನ್ನು ಪುದ್ಗಲಾಟ ವ್ಯಾಧಿ ಓ ಬರಪತ್ರ ತುವಾಲಬ ಕೊಲಂಬ ಜಾತಿ ಕರುವಾಟ ಅತುಲತ್ ಕ್ರಿಮಿನ್ ಪಸುವ ಮೇಗಿಯ ಬಾವ ವತ್ತಲ ಪೊಲೀಸಿಯ ಸಂಧಾನ ಕರ್ನೋ ದಮ್ಮೇ ಮೇ ವಿದ್ಯೆ ಮೇ ಗೀಲ ತಿನ್ನ ಕೊಲಂಬ ಬೊರಾಲ ಪ್ರದೇಶ ಪದಿಂಚಿ ಮಹೇಶ್ ಮಧುಸಂಕ ಹೆವತ್ ಸುಮೇದ್ ನಮ್ಯಾತ್ತೇಕ್ ಕುಡುರೋಷಾನ್ಯನ ಅನ್ವರ್ತನಾಮಿ ನದಿನ ಪುದ್ಗಲೆಯ ಹೋಗಿ ಸಹೋದರಿಯಾಗಿ ತುನ್ನವಿರುದ್ಧಿ ದಿಯನಿಗೆ ಉಪಂದಿನ ಸಾಧ್ಯ ಸದ ಮೇ ಹೋಟ್ಲೇಟ್ ಹೋಗಿ ಗೋಳಬಾಲಿಂದ ಪಿರಿಸಕ್ ಸಮಗ ವಿಲ್ಲತೇನೋ ಕುಡುರೋಷಾನ್ ನಮೆತ್ತ ವಾಡಿವಿ ಸಿಟಿ ಪುಟುವಾಸಲ ಸುಮೇದ ನಮೆತ್ತಾದ ವಾಡಿವಿಲಾತೇನೋ ಕುಡುರೋಷಾನ್ ನಮೆತ್ತ ದುಂಬೆಟಿಯ ಪಾನೀಯ ಕ್ರಿಮಿನ್ ಸಿಟಿನ ಅತರವಾರಿ ಏಕವರಮೆಲ್ಲೂ ವೆಡಿ ಪ್ರಹಾರಕ್ಕಿನ್ ಬೇರಿ ಹೋಟೆಲ್ ತಾಪ್ಯ ಮತ್ತಿನ ಪೆಣ ಪಲಾಗು ಜೀವಿತ ಬೇರಾಗಿನ ತೈ ಕಿಯನೋ ಕುಡುರೋಷಾನ್ ಸಹ ಹೋಗಿ ಗೋಳೆಯ ನಿಮ್ಮ ಸಾಧ್ಯ ಸಹಭಾಗಿ ಅತ್ಯೇಕ ಸಮಾನ ಅದುವಿನ್ ಸರಸಿಲ್ಲಾ ಬವಕಿಯನ ಬೆವಿನ್ ಕುಡುರೋಷಾನ್ ನಾಯ್ಕಿಯ ಹೋಗಿ ಗೋಳೆಯಾಟ ಪಾತಾಳ ವೆಡಿಕರು ವೆಡಿ ತಬಾಯತಾಯಿ ಪೊಲೀಸ್ ಸಹಕರಣ ಮೆಮ್ಮ ಪಾತಾಳ ವೆಡಿಕರು ಎಂಬ ಉಪಂದಿನ ಸಾಧ್ಯ ಸಹಭಾಗಿ ನಾಯಕುಳಿಸ ನಟಮೀನ್ ಪೆಮಿನ ಮೆಮ್ಮ ವೆಡಿ ಪ್ರಹಾರ ಎಲ್ಲಕಲ್ಲ ತೀನ ಭವತಮಾಯಿ ಪತ್ತರೇ ವಾರ್ತಾ ಕರಾನ್ನಿ ಅರ್ಜುನಗೆ ವರೆಂತುವಟ ಮೆತಿ ಸಭೆಯ ಉಣಸುಂ ಅರ್ಜುನ ರಾಮನಾಥನ್ ಮಂತ್ರಿವರೆ ಅತ್ತನಂಗೂಟ ಗನಿಮಟ ವರೆಂತು ನಿಕುತ್ ಕಿರಿಮೆ ಸಿದ್ಧಿಯ ಸಂಬಂಧೇನ್ ವಿಪಕ್ಷ ಸಹ ಆಂಡು ಪಕ್ಷೀಯ ಮಂತ್ರಿವರು ನತರ ಅತಿಯು ಸಂವಾದ ಕೇತುವೆನ್ ಪಾರ್ಲಿಮೆಂಟ್ ಉಣಸುಂ ತತ್ವ್ಯಾಕ್ ಈ ಪೆರವರು ಅತಿಯುನ ಮಂತ್ರಿವರ ಪಾರ್ಲಿಮೆಂಟ್ ಸಿಟಿಯದಿ ಅಧಿಕರಣೆಯ ಓಹ್ ಅತ್ತನಂಗೂಟ ಗನಿಮಟ ವರೆಂತು ನಿಕುತ್ ಕಲೆ ಕೆಸೇದಾಯ ಮಂತ್ರಿ ಆಚಾರ್ಯ ಹರ್ಷದ್ ಸಿಲ್ವಾ ಮಹತಾ ಪ್ರಶ್ನೆ ಕಲ್ಲತೀನೋ ಐತಿಹಾಸಿಕ ರೂಣು ಮಹಾ ಕತ್ರಗಮ್ಮ ದೇವಾಲಯ ಮೇವರ ಪ್ರಯತ್ನ ಎಸಲ ಪೆರೆಹರ ಮಂಗಲ್ಲಿ ಇಕುಲುಸ್ವನಿ ಪೆರೆಹರ ಅದ ಏಕೆ ವಿಸಿಪಸನದ ರಾತ್ರಿಯೇ ಅತಿ ಉತ್ಕರ್ಷವ ತೈರಿನ ಪ್ರಯತ್ನ ಸೀಲು ಕಟಿತು ದಾಯತಿ ಬಾಬು ಬಸ್ ನಾಯಕ ನಿಲಮೆ ತಿನ್ನ ಮಧುಸಂಕ ಮಹತ್ಯ ಸಂಧಾನ ಕನ್ನುವ ಕೆಲತಮಾಯಿ ತುರುತುರು ವಾರ್ತಾ ವೆನ್ನಿ ವೆಲಾವ್ ದಸನ ಹಾಯಾಯಿ ವಿನಾಡಿ 45 ಅಬರ್ನದಿ ಖಾರೇಕ ಗೆಟನು ಯತುರು ಪ್ಯಾದಿಯ ಗಿನಿಗೆನ ಅಕ್ಕರ ಹಯಾಕ್ ವೆನಸೈ ತರುಣ ಪ್ಯಾದಿಕರು ಮರುಟ ರಿಯೆ ವಿದೇಶಿಯುಲ ರೋಹಲೆ ಅಬರ್ನ ಕಿತುಲ್ ಒಲುವ ಪ್ರದೇಶದಿ ಮೋಟರತಯಾಕ್ ಸಹ ಅದಿಬೆಲತಿ ಯತುರು ಪ್ಯಾದಿಯಾಕ್ ಎಕಿನಕ ಗೆಟಿ ಸಿದು ಅಣತುರಕಿನ್ ಯತುರು ಪ್ಯಾದಿಯ ಪೆದು ತರುಣ ಮಿಯಗೋಸ್ ಮೋಟರತಿ ಗಮನ್ಗತ್ ವಿದೇಶ ಜಾತಿಕ ಯೋಲಾಕ್ ತುವಲ್ಲಬ ರೋಹಲ್ ಗತ ಕಲತೀನೋ ಅಣತುರಿನ ಯತುರು ಪ್ಯಾದಿಯಟ ಗಿನಿಯವಿಲ್ಲ ಎ ಗಿನ್ನ ಅವಟ ಕೆಲಾವೆ ಅಕ್ಕರ ಹಯಾಕ್ ಪುರಾ ಪ್ಯಾತಿರತೈ ಪೊಲೀಸಿಯ ಸಂಧಾನ ಕನ್ನೋ ಹಬರ್ನ ಸಿಟ ಕಂತಲೆ ಬಲ ದಾವಣೆವನು ಯತುರು ಪ್ಯಾದಿಯಾಕ್ ಸಹ ಕಂತಲೆ ಸಿಟ ಹಬರ್ನ ದೆಸರ ದಾವಣೆವನು ಮೋಟರತಯಾಕ್ ಪೆರೇದ ಪಸರು ದೆಕಟ ಪಮನ ಹಬರ್ನ ಕಿತುಲ್ಲೊಲುವ ಪ್ರದೇಶದಿ ಎಕಿನಕ ಗಟಿ ಮೇ ಅಣತುರ ಸಿದ್ದು ಇಲ್ಲ ತೇನೋ ಐ ತಿಂಕ್ ಕೊಮುನತ್ ತರುಣೇ ಮಿಯ ಗಿಹಿಂತೇ ರಿಯಾಣುತುರೇನ್ ಮಿಯಗೆ ಕಾವಿಂದ್ ಗಯಾಶಾನ್ ಹೋಗಿ ಛಾಯಾರೂಪ್ಯಾಕ್ ಸಹಿತವಾಗಿ ಲಂಕಾದೀಪ ಮೇ ತೊರುತುರ ವಾರ್ತಾಕರ

0: ಕಾಟ ಜ್ಯೋತಿ ಇರಿತಾ ರಾತ್ರಿ ಹತ್ತಟ ಹಿಮಾಲಿಕ್ ಜ್ಯೋತಿ ರಾತ್ರಿಯ
1: ಅಹನ ಕ್ರೀಡಾವಕಟ ಲಕ್ಕನ ಕ್ರೀಡಾಪಿಟಿಯ ಸೇಮ ಸಿನಸುರಾದಾವಕಮ ಸವಸ ಹತರೈ ತಿಹಟ ಲಕ್ಕಲಿ ಕ್ರೀಡಾಪಿಟಿಯ ಒಬೆ ಕೋಟಿಪತಿ ಸಿಹಿನೆಯ ಅದ ಸೆಬೇವೇಯ್ದ ರಾತ್ರಿ 10ಟ ಲಕ್ಕಂಡ ಅಹನ್ನ ಜಾತಿಕ ಲೋತರೈ ಮಂಡಲೇ ಸಿಯುನುಮ ಟಿಕೆಟ್ ಪತ್ತೊಲ ಜಾಗ್ರಾಹಿ ಪ್ರತಿಪಾಲ ಅದು ರಾತ್ರಿಯೇಮ ಒಬಟ ಕಿಯನ ಏಕಮ ರೇಡಿಯೋವ ಲಕ್ಕಂಡ.

ಸಮಯ ಸೂತ್ರ ದೇಶನಾವ ಮಹಾಕಾರುಣಿಕ ಬುದುರಜಾನನ ವಹನ್ಸೆಯ ವಿಸಿನ್ ಲೋಕ ಸತ್ಯಾವಿತ ಅನುಕಂಪಾವಿನ ದೇಶನಾ ಕರ್ಣಲದ ಆರಕ್ಷಕ ಪರಿತ್ರಾಣ ದೇಶನಾ ಅತರಿನ್ ಮಹಾಸಮಯ ಸೂತ್ರ ದೇಶನಾವ ಅತಿ ವಿಶೇಷವೂಕಿ ತಾರಕಾ ಸಮೂಹಯ ಪಿರಿವರ ಬೆಬಲಿನ ಪೂರ್ಣ ಚಂದ್ರಯಾಸೆ ಎದಾ ಕಪಿಲ ವಸ್ತು ನಗರ ಸನ್ನೆಯೇ ಮಹಾವನಪಿತ ಏಕಾಲೋಕ ಕರಮಿನಿ ಸಮಸ್ತ ಮಹಾವಿಶ್ವಥಲೇಮ ಬುದ್ಧ ಜ್ಞಾಛತ್ರೇಟ ಹಸು ಕರಮಿನಿ ಪವತ್ಮನ ಲದ ಮೇ ದೇಶದ ವಿಶೇಷೇನ್ಮ ಸಜಾಯನ ಕಿರಿನ್ನಿ ಸಮ್ಯಕ್ ದೃಷ್ಟಿಕ ದಿವಿದೇವತಾಂ ವಾನ್ಸೇನಾಗಿ ಎಲ್ಮ ಬೆಲ್ಮಃ ಆಶೀರ್ವಾದ ಅಪೇಕ್ಷಾವಿನಿ ಎದಾ ಬುದುರಜಾನನ್ ವಹನ್ಸೇಗೆ ಶ್ರೀಪಾದ ಮೂಲೆಹಿ ಗೌರವಾಭಿವಾದನ ಪೂರ್ವಕವ ದಸ ದಹಸ ಚಕ್ರಾವಾಟ್ಯನಿಸಿತ ಸಪಮಿನಿ ಮಹಾನುಭಾವ ಸಂಪನ್ನ ದಿವ್ಯ ಗಣಯ ಬುದುರತುನ್ ಸರಣಗಿಯ ಯಂ ಪಿಂಬತಿ ವೇನಂ ಏ ಅಯ ಕಿಸಿದ ಅಪಾಯಗಾಮಿ ವನ್ನಿ ನಟೇ ಕಿಯಮಿನಿ ಬುದ್ಧ ಪ್ರಮುಖ ಶ್ರಾವಕ ಸಂಘರತ್ನೆಯಟ ಸ್ವಕೀಯ ಅತ್ಯಂತ ಗೌರವೇ ಪುದಕಲಹ ಮೇವನಾಹಿ ವಿಶ್ವಗತ ದಿವ್ಯ ಶಕ್ತಿನ್ ಏಕರಾಶಿ ಕರಮಿನಿ ಜೀವಿತೇತ ಎಲಮಿನ ಸಕಲಾಂತರಾಯ ದುರುಕುಟ ಸಿತ ಶಾಂತಿಯ ಸೆಲಸಿ ಮೇಲ ಮಹೋಪಕಾರಿ ವನ ಪರಿತ್ರಾಣ ಧರ್ಮಿಯಕ್ಕೆ ಸಿಯಲು ದೇವಿಯನ್ಗೆ ಆಶೀರ್ವಾದಿಯ ಪಿನಿಸ ಈ ಮಹಾನುಭಾವ ಸಂಪನ್ನ ಮಹಾಸಮಯ ಸೂತ್ರಿಯ ಸದಿ ಸಜ್ಜಾನ್ಯ ಕರುಣ ಲಭನೆ ಪೂಜ್ಯ ಗಣಿ ಕುಮುರೇ ಶಾಂತ ಸ್ವಾಮಿ ವಹನ್ಸೆ.